ಕೃಷ್ಣ ಕೃಷ್ಣ ಬಂದ ಬಂದ ಮರಿನ ಪಂತು ಓ ಕೃಷ್ಣ ಕೃಷ್ಣ ಬಂದ ಬಂದ ಮರಿನ ಪಂತು ಓ ಮರಿನ ಪಾವನೆ ಮೈಲೆ ಮರಿನ ಪಾವನೆ ಕೃಷ್ಣ ಕೃಷ್ಣ ಬಂದ ಬಂದ ಮರಿನ ಪಂತು ಕೃಷ್ಣ

ದಣ್ಣಗಾರೇರ ಪಶುಪತಿ ಗುಜ್ಜೇಶ್ವರಿ ದಕ್ಷಿಣ ಕಾಲಿ ಸಮದೇರ ಪಶುಪತಿ ಗುಜ್ಜೆ ಕಾಲಿ ದಕ್ಷಿಣ ಕಾಲಿ ಸಮದೇರ